chibaa sanga tanga shpit la sarchik khayon se, mindok saga khayon se, tamam gama tabaa song, bilkul mana nichik, zamindar saga, agar ka tumana amadani mana gen lo, dhya ka amadani mana khon yot me, khon yama bilkul 80% bu khon loss song, aksu sak chak se, dona ngati fasal sak, normal na tamo khon mehnat basi yasi kisan sas mehnat basi yot pin, dheka nga tanga di gyurjaz basi nga tanga kafi noksan yon jo. अब चीज अरना का तो सबसे पहला आता सा अंदर ही छु नमकीन हो मत दे नमकीन पर दे हैबिटेट पलता से देखो ना जानवर का तो दो ना जांग आता वाटर ओशनिक करंट सा होचे ओशनिक करंट सा आता छु डेंस खिमो न कर देन छवा खिमो न सार्टी उत्पन्न आता खिमो उत्पन्न का तो दे करंट बरकरार लोशन तो आती शिप सा फिला गम तमाम आता सा चिक मेरी ने चीज सा दे अब्दुल खान सा चाहे जानदार चीज दुल बच्चे हैं आता बेजान चीज सा आता यहां सा चुल बता दो ने फायदा इन वाटर करंट अब दिया आती चीज ngati gyurja ang mana ka to dari jese global warming sab chho gyurja ab do yong mana dosh chi che dos ngati saf chu ngma ju sene samandar ang samandari ek nang ata sa ta bo balai che nimor lo tan yul sakna taba song ju pehla chika chik pura store de mana chu chira la store je dusra ang ata de nu de current put sam chi chu ngata fresh che sir pan ha beshak samandari chi salti na kam chachin kam chana lekin nuksan ang ju ngata cha de ngata water current po sahi bal dan ma kam dan chin water currents kyunki density kam chana ka to tisra chiz ngata de nu duk pe janwar la de habitat po de adat po song কোন আচানক যদি তো চেঞ্জ হয় মানে কোন মুশকিল ছে কোন কোন হ্যাবিটেট চেঞ্জ হয় তো খাচিক না মানে খতম ছে খাচিক স্পিসিস কম ছে না এটা রুরাল ডেভেলপমেন্ট না মিউনিসিপাল কমিটিস না গাড়ি যাচ্ছে ডাস্টবিন যাচ্ছে সহুলিয়াত দু কিন্তু মেন নাস নাস না তা সাকসুক মানে কিমত হমত দারে আলহামদুলিল্লাহ কাফি কম সোস নাস লেকিন ফির বি তা ফান দু খাচিক ডাস্টবিন বুঝাছে না চুকা হম রিয়ালা সামেন চা মদি গদি আছে না তা সহুল গভর্নমেন্ট সহুলিয়াত তা সনা না তিমি সাগস তা হগো দা মা চাই জুদে ফে কাউন্সেলিং জরুরি দু গ্যান্তি মাধ্যমিক আন্তস কোন হগো তা মা কিন্তু মাধ্যমিক সাগস জ্ঞান এন্ডমি গাম আন্তস হগো তা ಯಂಚದು ಲೇಕಿನ್ ಗತಸ್ ತದುಸ್ ಶಿಯಾ ಫಾಮನಾ ಖಾಸ್ ಕರನತ ನಾನ್ ಡಿಗ್ರೇಡಬಲ್ ಸಕ ಡಿಗ್ರೇಡಬಲ್ ಯೋದನ ಕತ ತದುನ್ ನೇ ಜುಲನ್ ದೇ ಖತೆ ಕರನತ ಗ್ರೀನ್ ಅಲ್ಗಿ ಜೆಂಚಿ ಛೆದ್ದೆಜು ಔತ್ ಸಗ ದುನ ನಾನ್ ಡಿಗ್ರೇಡಬಲ್ ಸಕ ಖಾಸ್ ಕರಮನ ಖತರಾ ಖತರಾ ಚನ ಕತ ದಯನು ಗತ ಶಿಬೆ ದಯನ್ ದೋ ಚನ ಕತ ಅತಿ ಜಕ್ ಬಜಕ್ ಗತಿ ದಂದ ಸಗಮಾ ಚಿ ಖತೆ ಲೇಯರ್ ಪುಂಗತ ಆಕ್ಸಿಜನ್ ಲೆವೆಲ್ ದಂದ ಖತೆ ಲೇಯರ್ ಪಿಕ ಪೂರಾ ದ ಪ್ಲಾಸ್ಟಿಕ್ ಚಕ್ಸ ಜು ಚಕ್ಸ ಪನ್ನಂಗೋಸ್ ಎಕ್ವೇಟಿಕ್ ಅನಿಮಲ್ ಸ ಚೇನ್ ದುಕನ್ ಗತಿ ಜಾಂದಾ ದಿ ಚೀಸ್ ಸಗ ಕುಂ ಆಕ್ಸಿಜನ್ ಮಾತ್ರಾ ಕಮ್ ಚಿ ಜುದ ಬಿಲ್ ಕುಂ ದಕ ದೋ ಮನ ದೇ ಕನ ಕುಂ ಕಾಫಿ ಅಡ್ವರ್ಸ್ ಎಫೆಕ್ಟ್ಸ್ ಆನ್ ಸ ಮಾಂಗ್ಮು ದೇಗತಿ ಜಾನವರ್ ಮಾಂಗ್ಮು ಚೀಯಮ ಶಿಸ್ ಜುದ ನನಿಂಗ್ ಚೋಕ್ ಯಮುನೆ ಅಂಗತ ಸಮ್ ಚಿ ನ್ಯಾಶಿಸ್ ತೋಂ ಜುತ ಬಹಾರ ಚಿ ತಮಸ ಆಯ್ ದೇಗತಿ ಕ್ಲೈಮೇಟ್ ಚೇಂಜ್ ದ ಸಂಗತಿ ದಿ ಲಿಹಮು ಚಿ ಕನ ಮನ ಖತರ ಫೋ ಮಿಸಾಲ್ ಕಿ ತರ್ಪ ಜಗ ಖಚಿ ಗಮನ ಕಮ್ ಚೆನ ಜುದಿ ವಕ ಚಿ ಕಂಗತ ದ ಚು ಜಮ್ ಚೆತ್ ಸು ಫ್ರೆಶ್ ವಾಟರ್ ಪುಂಗತ ಸಾಫ್ ಚು ಮತ ಜಮ್ ಚೆತ್ ಸು ದೇರ್ ಯಪ್ ಪನ ಚಿ ಸಂಗ ಕುಲಿಯಾ ಕುಲಿಯಾ ಅಂಗತ ದಿ ಗಿರ್ಜಾಸ್ ಬಸೆ ಜಮ್ ಚೆತ್ ವಕ ಪಿ ಕಂಗತ ಠಿಕ್ ಬ ಶರ್ಪಾ ಮಯೋಸ್ ಯಾ ಖಾ ಮಯೋಸ್ ಮಯೋ ಮನ ಸಾಫ್ ಚು ಜಮ್ ಮಸು ಜಮ್ ಮಶಾ ತ ಮಿ ಮಂಗ ಮೊದಲ ಕ ಮಿ ಅಂಗತ ಪಾಪುಲೇಷನ್ ಬಡಾಯಿ ಕಿ ಮಸು ನೆ ಗಂಗಮಾಸ್ ಮನ ಇಸ್ತಿಮಾಲ್ ಪದ ಚೋಬೇತ್ ಕಿ ಜೆಸೆ ಮನ ಅಂತ ದಿಂಗ್ ಮನ ರಗಶಾ ಮಿ ನಂಗ ತಾಜಬತ್ ಹರ್ ಡ್ರಾಪ್ ಆಫ್ ವಾಟರ್ ಕ ಸಂಬತ್ ಒಂಜರೆ ದುವಾ ಮಿಂದು ಮಬಾನ ಮುಲ್ಲ ಫುತ್ ತಾಂ ಜಗಂದು ರೆನಾ ತಾಂ ನಂಗ ನಂಗ ಸಮರ್ ಸಬಲ್ ಲೆಪ್ಸಿ ಯೋತ್ ಪನ ಸಗಸ್ ಚಿ ಸಮಿಂದು ನಂಗ ನಂಗ ಉಸ್ಗೋಸ್ ಗಕನ್ ಚುಲೆಪ್ ಮುಲ್ಲ ಫುತ್ ತಾಂ ದೋನಿ ಕ ಸಂಬತ ಅಮರ್ ವಶಿಂಜು ಕ್ಯೋಂಕಿ ದಿ ನಂದಾಸ್ ಬಸೆ ಜಗ ಖಚಿಗ ಚುಯಿ ಲೆವೆಲ್ ಮನ ಬಿಲ್ಕುಲ್ ಯೋಕ್ ಕಮ್ ಸೋಸ್ ಜು ಗತ ದ ಗ್ರೌಂಡ್ ಲೆವೆಲ್ ತನ ಕ ಗ್ರೌಂಡ್ ಲೆವೆಲ್ ಕಾಫಿ ಡಿಕ್ರೀಸ್ ಸೋಸ್ ಅತಾ ಲಿಹಮೋ ಚುಯಿ ಅಬ್ ಜಗ ಖಚಿಗ ಲಿಹಮೋ ಚುನ ಬಡೈ ಚೆ ಲೇಕಿನ್ ದೋ ದಂ ಥೂಮ ಕಾಬಿಲ್ ಜೆಸ ಸಮಂದರ್ ಸಾನು ಸಮಂದರ್ ಲಿಹಮೋ ಚುಯಿ ಸ ಸಮಂದರ್ ಸಾನ್ ಸಿದಾ ಕಿರೆ ಲೇಕಿನ್ ದೇ ನಂಗ ಅತಾ ತ ಸಾಲ್ಟಿ ಯೋತ್ ಪನ ದೂಸರಾ ಗತಿ ಆಕ್ಟಿವಿಟೀಸ್ ಸಾಕ್ ಬಸ ಹಮ್ ಲೋಗ್ ಬಸ್ ದೋ ಬಾನ ಕ ತಂಗ ಅತಾ ದೇ ಚೋ ಥೂಮ ಲಯಾ ಸಮಿಂದ ದೋ ದೋಸ್ ಬಸ ಸಮಂದರ್ ಲೆವೆಲ್ ಪನ ಬಡೈ ಚೆನ್ ದೋ ಹಮೋ ಚುದೋ ಥೂಮ ಲಯಾ ಗಲೋಸ್ ಪಮಿಂದ ದೋ ದೂಸರಾ ಅತಾ ಚಿ ಚೆನ್ ದೋ ಜಬನ ಜಗಾ ವಾ ಮೋ ಅತಿ ಕ್ಲೈಮೇಟ್ ಚೇಂಜ್ ಬಸ್ ದಿ ಗಿರ್ಜಾಸ್ ಬಸ ಗತಿ ವಾಟರ್ ಜೋ ಗ್ರೌಂಡ್ ಲೆವೆಲ್ ಅತಾ ವಾಟರ್ ಜೋ ಅಂಡರ್ ಗ್ರೌಂಡ್ ಲಾ ಒದೆ ಲೆವೆಲ್ ಪನ ಕಾಫಿ ಡಿಕ್ರೀಸ್ ಚನ ಯೋಕ್ ತ ಚನ ಕತಂ ಅತಾ ಕಾಫಿ ದಿ ಗತಿ ಥುಂಚಿ ಕ ಕಾಫಿ ಅಸರ್ ಚೆನ್ ದೋ ತಾ ಕುಲಿಯಾ ಕುಲಿಯಾ ದಸ್ ಮುಶ್ಕಿಲ್ ಚಿನ ನಾ ಜ಼ರನ್ ದೋ ಕೆ ಕುಲಿಯಾ ಕುಲಿಯಾ ಜಗಾ ಖಚೆ ಗಾನ್ ಸ್ಟೀಪಿ ಏರಿಯಾ ಜೋ ನಾ ಸ್ಲೋ ಏರಿಯಾ ಜೋ ನಾ ಕತಂ ಗನ ಕುಲಿಯಾ ಕುಲಿಯಾ ಥುಂ ಮಿಚು ಮಿತು ಕ್ಲೈಮೇಟ್ ಚೇಂಜ್ ಬಸ ನಾ ಗತಿ ಮನ ಪೂರಾ ಸ್ಪೀಶೀಸ್ ಗಾಂ ಬೆ ಕ ಗತಸ್ ನಾ ನತನ ಎ ಸೈನ್ಸ್ ಪನಿಸ್ ಪಹಿರಾ ಕನ ಸಿಲ್ ವನ ಡೈನೋಸಾರ್ ಸಿಂಗ ತಂಗ ಸಂಗ ತಂಗ ಗಾಂಮಾ ಡೈನೋಸಾರ್ ಸ ಖತಮ್ ಚಿದನ್ ಎಕ್ಸ್ಟಿಂಕ್ ಚೇ ರೀಸನ್ ಬುಕನ ಗತಿ ಕ್ಲೈಮೇಟ್ ಚೇಂಜ್ ಬಿ ದೇನ್ ಗ್ಯುರ್ಜಾ ಹೋ ಚಾ ಬಸ ಇಂಗ ಅಬ ಗತಿ ದೂಸರಾ ತೋಸ್ ದರೆ ದರೆ ಗತ ಥುಂ ಮನ ಮಾಂಗಮೋ ಅತಿ ನಾ ನಸ್ಬಿ ಹೋ ಮತ್ ಪಿನ್ ಅಬ ನಸ್ಬಿ ಗತ ಮಾಹೌಲ್ ಪಿಯಾ ಚಿರ ವಶಿಂ ಜು ಖಾ ಖುರಿ ಮಾಹೌಲ್ ಪದಿಯಾ ಮತ ಮನ ಕ್ಲೈಮೇಟ್ ಚೇಂಜ್ ಸೋ ಕುಲಿಯಾ ಕುಲಿಯಾ ಅತಿ ದ ಲದಾಖ ಇನ್ ನಾ ಗತ ಟೆಂಪರೇಚರ್ ಕು ಮನ ಗೆಲ್ಲ ಜು ದಿಚ ಖಚುಲ್ ಟೆಂಪರೇಚರ್ ಮನ ಲಗಭಗ 40 ಸಕ್ ಪಟಾಜ್ ಬಸ ಮನ ಗತಿ ರಾ ದರೆ ಮೈ ಛತ್ ಖಿಮೋ ಲೋಸ ಜಿಯಾ ಲ ಮನ ಚೇಸ ಛತ ದೋ ಯೋ ಮನ ದೇ ಗತಿ ದಿ ಗ್ರಾಂಗಮೋ ಯುಲ್ಲ ದು ಖಂ ಬಿ ಸಗಾ ಯಾ ಮಾಹೌಲ್ ಮತ ಮನ ಕುಲಿಯಾ ಕುಲಿಯಾ ಖತಮ ಹಿಂಜಾ ಚಿಂ ಜು ಅತಿ ದ ನಸ್ಬಿ ಮ ಸಬ್ಸ ಕಮ್ ಚಾತ ಗತ ದಿಗಾ ಮೆ ಅಸರ್ ಪಂಗತ ಕ್ಲೈಮೇಟ್ ಚೇಂಜ್ ಜು ಯೋ ಗತಿ ದಿ ದ ಯುರ್ ಜಾ ಚಾ ಬಸ ದ ಕ್ಲೈಮೇಟ್ ಪ್ಯಾನು ದೂಸರಾ ಗತಿ ನಸ್ ನಾ ಜಸ್ ಮಛಲಿ ಸಾ ಗತಿ ಖಾಸ್ ಕರ್ ಯೋಂಕಿ ಖೋ ಅಖುಂತಿ ಹ್ಯಾಬಿಟೇಟ್ ಪುಜು ದೆ ಚುಯೆನ್ ದು ಹ್ಯಾಬಿಟೇಟ್ ಪ್ಯಾನ್ ಚೋ ಚಿನ್ ಅಬ ದೂಸರಾ ಖಚಿಕ ಖಚಿಕ ಸಾಫ್ ಚುಮಿ ಗಂದು ಪದ ನಗ ದೆ ಚುಮಿಕ್ ಪ್ಯಾನ್ ಬರ್ಕರಾ ಲು ಚು ಲುಸ್ ಪಿ ಫಿಲಾ ಗತ ಮಲ್ಸಾ ಚು ಜಮ್ ಚಾರ್ ವಶಿನ್ ಜು ಗತ ಚರ್ ಪವರ್ ಪಯ ಹೋಂ ಸೆ ಖಾಯ ಹೋಂ ಸೆ ಲೇಕಿನ್ ಗತ ದೆ ಚು ಜಮ್ ಚಮ ಚಾನಾ ಅಬ ದ್ಯಾನು ಚುಮಿಕ್ಸ್ ಕಮ್ ಚುಮಿಂಗ್ಸ್ ಕಾಸ್ ಪಂದೆ ಚುಮಿಕ್ ಪೆನ್ ದುಕನ್ ಗತ ಜರಲಸ್ ಬ್ರೇಕ ಅತೆ ಹೋಂ ಚಿನ್ ಚಚು ಕತೆ ಹೋಂ ಚಿನ್ ದೋನಿ ಹೋಂ ಮನ ಕುಲಿಯಾ ದು ಚುಮಿಕ್ ಪುಸ್ ಕಾಸ್ ಪಂದೆ ಖೋಂ ದ ಮೇನ್ ಸೋರ್ಸ್ ಪ ಖತಮ್ ಚಾನಾ ಕತ ಕೋಂ ಕುಲಿಯಾ ಕುಲಿಯಾ ಯಮನ ಖತಮ್ ಚೆ ಯಮನ ಕಮ್ ಚೆನ್ ಚೆ ಜು ಗತ ಥೋಂ ಮಂ ಗತಿ ದನ ಕ್ಯೋಂಕಿ ರಾಂಸ್ ಬನ ಕತ ಹೋಂ ಅತೆ ಚೋಚಿನ್ ದೇ ಸೊಸೈಟಿ ಯಂ ಅತೆ ಚೋಚಿನ್ ದೇ ಗವರ್ನಮೆಂಟ್ ಪು ಅತೆ ಚೋಚಿನ್ ದೇ ನೇಷನ್ ಗಾಂಗ್ ಮಂ ಅತಿ ಕೈ ತೋಂ ಅತೆ ಸಬ್ಸೆ ಪಹಿಲಾ ರಾಂ ಲೆವಲಿಕಾ ರಾಂ ಲೆವಲಿಕಾ ಸಂಬತ ಮರ ವಶಿನ್ ಜು ಗತ ಫಾರ್ ಎಕ್ಸಾಂಪಲ್ ಗತ ನಾ ಮೆಂಗ ಸುಮಿಯೋ ಗಾಡಿ ಚಿಕ್ಚಿ ಅಸೋ ಸುಮ್ಕಲ್ ಒಕ್ಸೆ ದೋಸ್ ಗತಿ ಚಿ ಸೋಂ ದಿ ಗತ ಕಾರ್ಬನ್ ಎಮಿಷನ್ ಪು ಕಮ್ ಚೆ ಗಾಸ್ ಗತಿ ದಿ ಮಾಹೌಲ್ ಪೆ